ಕುಕ್ಕನಿಲ್ಲನ್ನಬು ಕಿಚ್ಚಲಾಗು ಮಾರು ಸಿಕ್ಕರು ಶುಂಕು ನೀರಿ ಜಗಚೀಚಿ ಬಿಗನ ಬಿದ ನಿಕ್ಕೀಚಿ ಶುಂಕು ನೀರಿ ಜಗಚೀಚಿ ಬಿಗನ ಬಿದ ನಿಕ್ಕೀಚಿ ಶುಂಕು ನೆ ಸತಿ ಕಚೇಲು ಸಿಕ್ಕರುಲು ಸಿಂಕೈವಿಯೇಲು ನೆರಿಂದ ನಶಿಲು ಸಪ್ಪಂದು ಪೂರ್ತಿ ರುಚನೆವು ನಿತ್ತೆಲ್ಲಯ್ಯು ಓರ ಪೆಮ್ಮ ಕಶ್ವಿಲು ಆಲಿ ತಿಮ್ಮಕ್ಕೆ ವಾಯು ಯಾರು ಆಲಿ ಓರ ಪೆಮ್ಮ ಕಶ್ವಿಲು ಆಲಿ ತಿಮ್ಮಕ್ಕೆ ವಾಯು ಯಾರು ಆಲಿ ಶಿವಯ್ಯ ಕುಕ್ಕೆ ಗೊರೆಯಲು ನಶಿಲ ಸೆದೆ ಜಿಸೇಲು ಮಕ್ಕನನ್ನು ಶಿಂಗವಿನ್ನು ನ ಪೂರ್ತಿಯೋರ ರೋ ವಿಷಿದುರುವ